ನಿನ್ನಿ ಪಸಸ ಪರೇರೆ ಮಮ ರೇ ಪಮ ಪರೇ ನಿನ್ನಿ ಪಮ ಪನಿ ಸರೇ ಸ ನಿನ್ನಿ ಸ ರೇ ಸ ನಿನ್ನಿ ಸ ಪನಿನ್ನಿ ಪಸಾಸ ಪರೇರೆ ಸ ಮಮ ರೇ ಸಾ ನಿನ್ನಿ ಪಮ ಪಗ.